ನಮೇಂದ್ರೇಂದ್ರಿಯಾಡಿಂಬ ಭೂತೇಗಲಂಕಾರ ರೂಪೇಲಂಕಾರ ಲಂಕೆ ನಮ ವಾಸಿ ನೋ ಭಾಗಭಂಗೆ ಅಪಂಗೀಯ ನಾಮೇ ತೃಭಂಗಿ ದೃಗಾ ಮೇ ನೃಭಂಗ ತೃಭಂಗಿ ದೃಗಾಲೆ ಅನಂಗೀಯ ಕಾಮೇ ಏಕ ಶ್ರೀ ಶಾಂಗ ಅಜಯ ಲಯ ಪಹ ಭೂವ ಜುವನಾಶ ಕಾಶುರಗಂಜ ಪಂಜ ಲಖ ಪಾಶು ಅಕಾಲ ದಯಾಲ ಲೇಖ ಪೇ ಸೋ ನಾಮ ಕಾಮ ಗಾ ಗಾ ನಾಥೆ ಪ್ರಮಾಥೆ ಜೋ ನಿಯ ಮುನಿ ನಾರಾಗೇ ನ ರಂಗೇ ನ ರೂಪೇ ನ ಲೇಖೇ ಅಕರ್ಮ ಪರಮ ಗಂಜೇ ಲೇಖೇ ಪ್ರಿಯಂಗ ಪ್ರಯಾತ ಶಾಂತ ನಮ ಸರ್ವಮಾನ್ಯ ಸಮಾಧಿ ನಿಧಾನ ਪ੍ਰਿਯੰਗ ਪ੍ਰਯਾਤ ਸ਼ਾਂਤ ਨਿਵਾਸਲ ਪ੍ਰਣਾਸ਼ ਪ੍ਰਣਾਮੇ ਸਮਾਤੁਲ ਪ੍ਰਣਾਸ਼ੇ ਗੰਜਲ ਨਾਮੇ ਸਮਾਤੁਲ ਨਿਵਾਸੇ ਨਿਰਤ ਆਨੰਦ ਭੂਤੇ ਸਮਾਤੁਲ ਸਰੂਪੇ ਕੋ ਕਰਮੰ ਪ੍ਰਣਾਸ਼ੀ ਸੁ ਕਰਮੰ ਬਭੂਤੇ ਸਦਾ ਸਚਿਦਾਨੰਦ ਸਤਰੰਗ ਪ੍ਰਣਾਸ਼ੀ ਕਿਨੀਮਲ ਕੁਰਿੰਦਾ ਸਮਾਤੁਲ ਨਿਵਾਸੀ ਅਜਾਇਬ ਭੂਤੇ ਵਿਜੈ ਉਗਨੀ ਮੈਂ ਹਰੀ ਅੰਗਰੀ ਅੰਗਰੀ ਮਰੀ ਮੈਂ ಚತರ್ ಜಕರ ವಾರ್ತಿ ಜಗರ್ ಜಗರ್ ಭೋಗತೇ ಶ್ರೀ ಅಂಬೌ ಸುಭುಗ ಸರ್ವ ಸರ್ಜೂತೇ ದುಗಾಲಂ ಪ್ರಣಾತಿ ದಯಾಲಂ ಸರ್ವ ಸದಾಂಗ ರಂಗೇ ಅಭಂಗಂ ಭೂತೇ ಚತರ್ ಜಕರ್ ವಾರ್ತಿ ಜಗರ್ ಜಗರ್ ಭೋಗತೇ ಶ್ರೀ ಅಂಬೌ ಸುಭುಗ ಸರ್ವ ಸರ್ಜೂತೇ

ಎಂದು ಸಲ ಅಂತ ಸ್ವಲ್ಪ ಪಾರ್ ಕೀರ್ತನ ವ್ಯರ್ಥ ಪೂಜಾ ಅಂದ್ರವಾಸ್ತಾಂ ಪ್ರತಾರ ಸುಖಮ ಮೂರ್ತ ನಾಮ ನಿರಂಜನ ಕಾಯಾ ಕಾ ಅಪಾರ ಸತ್ಯ ಮನ್ ಸಂತೋಷ.